ಮಾತಲಾಡಲ್ ಹರೇ ಸಾಯಿ ದೇವ ಪತ್ತಿ ಬಸುಪಾಡ ಬೇಡ ಬೇಡ ಬಲ್ಲಾದಿ ದೋ ರಾಜ ರಾಜ ದುರಗ ರಾಜ ರಾಜ ಬೇಡ ಬೇಡ ಬಲ್ಲಾದಿ ದೋ ರಾಜ ರಾಜ ದುರಗ ರಾಜ ರಾಜ ಬೇಡ ಬೇಡ ಬಲ್ಲಾದಿ ದೋ ರಾಜ ರಾಜ ದುರಗ ರಾಜ ರಾಜ ಬೇಡ ಬೇಡ ಬಲ್ಲಾದಿ ದೋ ರಾಜ ರಾಜ ದುರಗ ರಾಜ ರಾಜ ಬೇಡ ಬೇಡ ಬಲ್ಲ

ಸಜ್ಜನ ಮಾನಸನ ಕೇತನ ಕನಕಾಂಬರ ತರಳದ ಮಕುಟ ಕುಂದಲ ಹರಾಜಿ ಸಹನೆ ಜನುಜುಳೆ ಪೊಗಡಗ ಸಾಗರ.

ಸಾಯಿ ಮಾಟ ಬಂಗಾರು ಬಾಟ. ಈ ಶೀರ್ಷಿಕನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾವಾರಿ ದಿವ್ಯ ಬೋಧನುಂಡಿ ಒಕ ಅಪೂರ್ವ ವಚನ ಕಾಂತಿರೇಖ ಮೀಕೋಸಂ.